0: ಅಮೃತಾಭಿಷೇಕ ಮಸ್ತು ಅಸ್ತು ಅಮೃತಾಭಿಷೇಕ ಬಳಿಯೇ ಶಂಕರ ಭಗವಾನ್ ಧರ್ಮ ಕೇ
1: ಜಯ ಹೋ
0: ಆ ಧರ್ಮ ಕಾ
1: ವಿನಾಶ
0: ದೇಹಿ ಮೇ ಪರಮಾಂಶು ಕಾರೋ ಬಂದೇಹಿ ಜಯಂ ದೇಹಿ
1: ದಿಶೋ ದೇಹಿ ದಿಶೋ ಯಹಿ
0: ಬೋಲೇ ಬಾಬಾ ಆಪ್ ಸಭಿ ಶ್ರೀ ಭಕ್ತೋ ಕಾ

ಯಾರಿ? ಚಾರ್ ಮುಖವಾಳ ಬ್ರಹ್ಮಾಜಿ, ಪಾಂಚ ಮುಖವಾಳ ಮಹಾದೇವ್ಜಿನಿ, ಛ ಮುಖವಾಳ ಕಾರ್ತಿಕೆ ಸ್ಕಂದನ ಜನ್ಮನಿ ವಧಾಮಣಿ ಆಪಿ. ತ್ಯಾರಿ ಮಹಾದೇವ್ಜಿ ಬಹು ಪ್ರಸನ್ನ ಥೈನೆ ಬ್ರಹ್ಮಾಜಿನೆ ಆ ವಸ್ತು ಭೇಟಮ ಅಪ್ಪ ಮಾಡ್ಯ. ಏ ಶ್ರೀ ವ್ಯಾಘ್ರ ಚರ್ಮ ಸರ್ಪನು ಆಭೂಷಣ ಭಸ್ಮ ಅಪ್ಪ ಮಾಡ್ಯ. ಆ ಜೋಯಿನೆ ಪಾರ್ವತಿ ಹಸ್ವ ಮಾಡ್ಯ. ಈ ಸ್ಕಂದ ಮಾತಾ ಪಾರ್ವತಿನು ಹಾಸ್ಯ ಸರ್ವನೆ ಪವಿತ್ರ. ಪರಾಂಬ ಸ್ಕಂದ ಮಾತಾನೆ ರಾಷ್ಟ್ರ ವಿಶ್ವ ಸಮಾಜ ನ ಕಲ್ಯಾಣ ಮಾತೆ ನಮನ ಕರಿಯೇ.

ಶಶಿಶೇಖರಾ ಮರಕತ ಪ್ರಖ್ಯಾ ಚತುರ್ಭಿರ್ಭುಜೈ ಶಂಖಂ ಚಕ್ರದನು ಶರಾಂಶ ದರತಿ ನೇತ್ರೈಸ್ತ್ರಿಭಿಶೋಭಿತ ಆ ಮುಕ್ತಾಂಗದ ಹಾರ ಕಂಕಣ ರಣತ್ಕಾಂಚಿ ಕ್ವಣನ್ನೂಪುರ.